0: ಕಲವು ಭಕ್ತಿಯ ಗರೀಯಸ. ಪ್ರೇಮ ಸ್ವರೂಪನ ವಿದ್ಯಾರ್ಥುಲಾರ,
1: ಎಂಬೋಡಿಮೆಂಟ್ಸ್ ಆಫ್ ಲವ್ ಸ್ಟೂಡೆಂಟ್ಸ್,
0: ವಿದ್ಯಾರ್ಥಿನಿಯುಳಾರ,
1: ಬಾಯ್ಸ್ ಅಂಡ್ ಗರ್ಲ್ಸ್,
0: ಮನು ಯೊಕ್ಕ ಪ್ರಬೋಧನ ಮಾನಸಕಮುಕು ಎಂತನೋ ಹಾಯಿನಿಸ್ತುಂದು.
1: ದ ಟೀಚಿಂಗ್ಸ್ ಆಫ್ ಮನು ಮೇಕ್ಸ್ ಯುವರ್ ಮೈಂಡ್ ವೆರಿ ಹ್ಯಾಪಿ.
0: ಕೃತಯುಗ ಧ್ಯಾನಮನು, ತ್ರೇತಾಯುಗ ಯಜ್ಞಮು, ದ್ವಾಪರಯುಗ ಅರ್ಚನ, ಕಲಿಯುಗ ನಾಮಸ್ಮರಣ, ಇದು ಶಾಶ್ವತಂಗಾ ನಿರಂತರಮು ನಿಂಡಿ ಉನ್ನವಿ ಅನಿ ಬೋಧಿಂಚಾಡು.
1: ಹಿ ಥಾಟ್ ದಟ್ ಇನ್ ಕೃತಯುಗ ಮೆಡಿಟೇಷನ್ ವಾಸ್ ಅಡಾಪ್ಟೆಡ್, ಇನ್ ತ್ರೇತಾಯುಗ ಸೇಕ್ರೆಡ್ ರಿಚುವಲ್ಸ್ ಲೈಕ್ ಯಜ್ಞಾಸ್ ವರ್ ಕಂಡಕ್ಟೆಡ್, ಇನ್ ದ್ವಾಪರ ಏಜ್ ಇಟ್ ಇಸ್ ಅರ್ಚನ ಆರ್ ವರ್ಷಿಪ್, ವೈಲ್ ಇನ್ ದ ಪ್ರೆಸೆಂಟ್ ಕಲಿಯುಗ ನಾಮಸ್ಮರಣ ಆರ್ ಚಾಂಟಿಂಗ್ ದ ಹೋಲಿ ನೇಮ್ ಆಫ್ ಗಾಡ್ ಈಸ್ ಅಡಾಪ್ಟೆಡ್.
0: ಆನಾಟಿ ಆಹಾರ ವಿಹಾರಮುಲು ಮಲಿನರಹಿತಮೈನಟ್ವಿ.
1: ದ ಫುಡ್ ಅಂಡ್ ಹ್ಯಾಬಿಟ್ಸ್ ವರ್ ಅನ್ಪೊಲ್ಯೂಟೆಡ್ ಇನ್ ದೋಸ್ ಡೇಸ್.
0: ಆನಾಟಿ ಮಾನವನ ಯೊಕ್ಕ ಪ್ರವರ್ತನ ಪವಿತ್ರಮೈನಟ್ವಿ.
1: ದ ಬಿಹೇವಿಯರ್ ಆಫ್ ಮ್ಯಾನ್ಕೈಂಡ್ ಇನ್ ದೋಸ್ ಡೇಸ್ ವರ್ ಹೈಲಿ ಸೇಕ್ರೆಡ್.
0: ಆನಾಟಿ ಮಾನವನ ಯೊಕ್ಕ ಚರ್ಯಲು ಸತ್ಯವಾದ ಚರ್ಯಲು.
1: ಇನ್ ದೋಸ್ ಡೇಸ್ they indulged in truthful actions.
0: Manavattamulo unnatundi divyatvanni pavitratanu aanati manu gurtinchi vartinchi jagatniku chaattu vachadu.
1: Manu has recognized, experienced the immanent divinity in humanity and the sanctity behind it and shared with everybody.
0: Adiye bharatiya sanskruti,
1: that is the culture of Bharat.
0: ಪಾಪ ಭೀತಿ ಲೇನಿ ಪಾಮರತ್ವಮು ಪಟ್ಟಿ ದೈವ ಪ್ರೀತಿ ಲೇನಿ ದಾನಿ ಬಟ್ಟಿ ಮಾನವತ್ವ ಮಣಗೆ ಮಾನವು ನಂದುನ ವಿಶ್ವ ಶಾಂತಿ ಕಿರಿಯೇ.

ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ರಾಧಾರಮಣ ಹರಿ ಗೋವಿಂದ ಜೈ ಜೈ ವಾಕೆ ಗುರು ವಾಕೆ ಗುರು ವಾಕೆ ಗುರುಜಿ ಬೋಲೋ ವಾಕೆ ಗುರು ವಾಕೆ ಗುರು ಬೋಲೋ ವಾಕೆ ಗುರು ವಾಕೆ